ಕೆನ ಫಾರ್ ಯು ರಿಬರ ರಿಬರ ಚಿಕ್ ಚಿಕ್ ಮಹಾ ಪಯರಾನ ಕೆರಾಸಿ ಜನಂದಿ ತುಮರ ಕೋಣೆ ಹಬರೆ ಪಕ್ಕನ ಕೋ ಸಡ್ಗಿ ಚಕ್ ಲಕ ಲಟಕನ ಹೋಗಿಸಿ ಬಲವಾಯಿ ಬೈಜಾನ ಮೇರೆ ತರಫ ಸೇ ರುಬಾಬ್ ನಯಾ ಕೋರ್ಯಹಾನ್ ಆಪಿ ಭಕ್ತವರ ವರಿಷ ಮನಾಲ್ ಸಾರಾ ಲೈಲಾ ಹೇದ್ರಿ ಸಾಬಿಯ ರಿಮ್ಲಾ ಕುಸಲ್ ಅಮುನ ಮಿರಾಲ್ ಓಕೆ ಖೋರಿ ಮನನ ಸಿ ಸಲಾಮ್ ನಜ್ಬಾನ್ ಭೀ ಮೇ ದುಬಾರಾ ಆಪ್ಗೆ ಪ್ರೋಗ್ರಾಮ್ ಮೇ ಪ್ರೆಸೆಂಟ್ ಹೋ ಗಯಿ ಹೋ ಗಯಾ ಆಪ್ ಕೈಸೆ ಹೋ ಠೀಕ್ ಚಾಕ್ ರಹಮಾನುದ್ದೀನ್ ಫ್ರಾಮ್ ಗುಮಲ್ ಡೇರೆ ಮನನ್ ಸಿ ಬಿಲ್ಕುಲ್ ಶಿ ಹೋ ರಹಮಾನುದ್ದೀನ್ ಸೇಬ ಸರಂಗೆ ಶೈ ಜೋಡಿ ಬರ್ಬಾರಿ ವಕ್ತುನ ಮಿಸ್ ಜೂನ್ ಶಿ ದಿಕನ ಥ್ಯಾಂಕ್ ಯು ಡೇರೆ ಮನನ ಡೋ ಫೀಡ್ಬ್ಯಾಕ್ ರಕವಲು ಯೋ ಜಹಾನ್ ಮನನ್ ಸಿ ಅರ್ಬಲ್ ಭಾಯಿ ಭಾಯಿ ಮೇರಿ ಜಾನೆ ಕೆ ಬಾದ್ ಏಕ್ ನೋ ಟೆನ್ಷನ್ ಪ್ರೋಡಕ್ಟ್ಸ್ ನೇ ತರಕ್ಕಿ ಕಿ ಹೈ ದೂಸರೆ ಸ್ಟಾರ್ ಗ್ರೂಪ್ ಕೆ ಬಿಹನೆ ಬಡ್ ಗಯಿ ಹೈ ಬಿಹನ್ ಭೀ ಠೀಕ್ ಠೀಕ್ ಹೈ ಶೋ ಸುನ್ ರಹಿ ಡೇರೆ ಮನನ್ ಸೇ ಖುಶಾಲ ಶಖಾ ಹುಮ್ಮಾ ಗುಲ್ ಡೇರೆ ಮನ ಖುರೆ ಖುರಿಹಾನ ಖೈನಾ ವಕಾರ ಸೇ ಫರಿಶಾ ಫರಾ ಮಿರಾಲ್ ರಿಮ್ಲಾ ದಿಲಾನ್ ಮಾಹಿ ಸಾಬಿಯಾ ಸಾಯಮಾ ದುನೇರೆ ಸಲಾಮ್ ಲೈಲಾ ಹೈದ್ರೆ ಡೇರೆ ಮನನ್ ಸೇ السلام علیکم بھائی ہاؤ آر یو ہاؤ واز دی بھائی ہم نے آپ سے بہت کچھ سیکھا ہے تو آپ بھائی آج ٹیچر ڈے ہیں ہیپی ٹیچر ڈے آئی ایم زویا ڈیرے منا زویا خوری خوشحال شی قدر من شی عزت من شی بس اللہ دیو کی تاس بجون کی ڈیر اس زکی ڈیر سے ترقی ہو گئے امین سم امین سے السلام علیکم بھائی جان کیسے ہو ویلکم ٹو دی نوٹینشن بیوٹیفل شو آپ کو سلام سب سسٹر کو سلام نوٹینشن زندہ باد شازیہ مرت ہو کے خورے ڈیرے منن السلام علیکم شہباز عبد الخدی تھوڑے مشے نزوان بھائی جمع صرف تین صرف تین سیزون خوق تھی استا خاندہ استا آواز خود بشو دریم اچھا تو خاندا اس آواز میں نے خوشحال ماشاء اللہ تھی بدے چنگے سرائے کی بلند ایڈس میں مہنا سرانی فرام چاہیے تھوڑا تھوڑا آندھی رہا سرائے کی